ಜನಾಬ ಸಿಗಮ್ ನಿಗಿನಿ ಸಿಮಿಸ್ ಹರು ಒಲೇದಿ ಜನ ಅಲ್ಲವರ್ ಬಂದಿ ವಾ ಸಾಹೇಬ ಸಮಜಾಯ ಮಡ ತದನೆ ಲಗಿ ನನ ಗಡ ಸಕಡಿ ದಕನ ಗಡ ದಿತ ಸಕಡಿ ವಿ ಮತ ಲಶ್ ಕಾಲೋ ಕಶ ಸಲೇಂ ಬಿಡ ಖೇಲ ಸಾಹೇಬ ಸಮಜಾಯ ಖೇಲ ಸಾಹೇಬ ಮಡ ಬೈದಾರ ಐಕನ ತಸ ಮಜಿ ತಸ ಬಖುಲಕ ಮುಕಬಲಾ ಕವೆ ಬಂದಿ ವಾ.

0: ಮಲಾಡ ನನ್ ಹುನಕಾರಿ ಚುಕ ಮೂವತ್ತಂತ
1: ವರ್ಷ ವರ್ಷ ಕಮಾಲ್ಯೋಕು ಹಾ ಕಮಾಲ್ಯೋಕು ಸಿ ಸಲೀಮ್ ಗಿಡ ಕೇಳ್ಪತ್ತೆ ಉಲ್ಲಿಗಿ ಕೇನೋ ಬ್ಯಾಪು ವರ್ಜು ಸಹಿದೆ ಸಿ ಬಾಸ್ ಕೇನ ಚಿಕನ ತೂ ಸರ ಸುಖ ಮುಖ ಬಲ ಉಕ್ಕಿ ಗೇನೋ ಬ್ಯಾ ಬೈ ಪತ್ತಲ ಗೀಶಾ ಡೇರ ಮನನ ಸಿ ಡೇರ ಮನನ ಸಿ ಖುಷಾಲ ಯೋ ಜಹಾನ್ ಮನನ ಸಿ ವಾ ವಾ ಅನ್ವರ್ ಬಂದಿವಾಸಿ ಬುಲ್ಸಿ ಪನ್ನು ಟೆನ್ಷನ್ ಕಾಶ್ಮೀರ ಎಕ್ಸ್ ಪಾಕಿಸ್ತಾನ ಕೇರೋ ಸರ ಚಿಕಮ್ ದೇಖನ ಆಗ ಬಿಲ್ಕುಲ್ ಸಿ ಪಲ್ ತರ ನಮ್ಮ ಕು ಹಾಸಿ ಸೊ ಬಿಲ್ಕುಲ್ ಜನಾ ಬರ್ಸು ಕೆ ಮಹ ವಿನಿ ರಾಜ ಹಾಸಿ ನೌಕ ಸೂಕಿ ದಖೀರ ಸರ ಗುಣ ಮುಗಬಲಾ ಗಟಲ ಶೈನ ಬಿಲ್ಕುಲ್ ಕಾಲು ಕೆ ಹಾಸಿ 0963551148 ಅಸ್ಸಲಾಮು ಅಲೈಕುಮ್ ಜಿ ಕುರ್ಬಾನ್ ಸುಖ ಬರೆ ಕವೈ ರಕಮ್ ಸೇನಾ ಮಿರ್ಜುಮಾನ್ ಚೌಕಿದಾರ್ ಸಾಹೇಬ ಮಿರ್ಜುಮಾನ್ ಚೌಕಿದಾರ್ ಸೇ ಸ್ವನಂಗೆ ಶೈ ಜೋಡಿ ಬರಬಾರಿ ಮನೇನ ಸಿ ಖುಷಾಲ ಶಾಸ ಜಿ ಅನ್ವರ್ ಬಂದಿವಾನ್ ದಿವರಿ ದುಕಾನ ಸಹಿ ಸಕೆ ಮುಕಬಿಲಾ ಹೆಸರ ಕವಲ ಶಿ ಕನ ಅಚ್ಚ ಮುಕಬಿಲಾ ಹೆಸರ ಕವಿ ಗಾಣ ಸೋಣ ಚಾಸೆ ಫಸ್ಟ್ ಅದೇ ಫಸ್ಟ್ ಗಾಲ್ ಸೋಣಿ
2: ಮರ್ಷಮಾ ತೋರ ಜಾನವಾ ಸಲ್ಗೋ ಸಲ್ಗೋ ಬದನ್